dofa obeme buo why ni da so asa e wo bre mu obi aso ntume mwa me catch your sesa nyame a osom no na ye Israel nyankopon obeje wo unyame beje wo.